0: ಮಾತ ಇಹಲ್ಲನ್ನಾರು ಹೋಲಿ ದೀನ ಪ್ರಿಯಾಬದ.
1: Cuba ambil sekali daripada Jannah tu. Jannatu adnin tajri. Cuba mula daripada tu. Ibtidak.
0: Jannatu adnin tajri min tahtiyal anhar.